ಮಾತಿನ ಮಲಾಜ ಮಾಲಿಕ್ ತಾವು ಬಸಲ್ಲ ಹಮ್ಮ ನಾವು ಬಿಗರ್ ಬಿ ಮ್ಯಾಚ ಎಲ್ಲ ಬೆಳೆಸ್ ಜಂಗಿ ಸಿಕ್ಕ